0: studio wi Mwaro FM geithie erore ritu othe athikiriria harä a othe maratå thikiriria ici andå na gweta rätwa rätwa nä George Kariuki na andå aingä nä manjetaga GK kå nyihia na ndågamä rä ire ndia na mbunge ngoragwo ndä chairman wa kamitä ya barabara na njuge athikiri ritå arä a maiguaga rå thiomi rwa kiembu niä ona niä nä hutanä tie na embu na njä ra ä tarä nini tondå guka aumä te guka må ciari wa my father aumä te må ranga aciarĩirwo må ranga kangima agä coka mwanake agä thiä kå ndå gwä tagwo embu kå ndå gwä tagwo karolina na magä kania na mami maumä te na cå cå kä rä marä anake marä anini magä thiä na makä gä ra ciana ciao kå u karolina actually ngwaragia na my father rå ciinä nä må thuri må kå rå rä å kä njä raga makå rä ire embu na rä rä a gwagä kinyire hä ndä ya wä athi magä coka må ranga magä coka må ranga magä coka magä kä gå ra må gå nda kä rä nyaga na magä makä ambä rä ria bamä rä yao kä rä nyaga no twagä thire kä rä nyaga twä ciana nini tå kä tå tambä rä irie cukuru na my sisters arä a kå rå å guo embu ndä na relatives ingä må no actually my uncle å rä a må kå rå kwä my father nä ahurå kire no bamä rä yake ä koragwo embu na nginya twamå hurå kirie embu kå ndå gwä tagwo nä kä a må ringa kä a må ringa na ndä na ona my anti brother ya my father nake twamå hurå kirie kå ndå gwä tagwo gwä tagwo nä maram kana nä kä etaote kwa kwa maram kana kindu ta ke maram ri so ebu de na relatives ingi muno ugithie ebu jigu ade muci
1: okay.
0: Na ebu ne tutikiriganitie ne tukiriganitie so jokie gatho ni undu wa kamwekega kwaraniria na thikiriria kuria bunge ni turoraga muno uhoro wa maendeleo uhoro-inĩ wa barabara tondũ barabara nĩ citũmaga bũrũri ũkũre infrastructure nĩyo ĩtũmaga bũrũri ũkũre tũtingĩhota nginya gwĩka maũndũ ma ũrĩmi tũtarĩ na infrastructure njega tũtingĩhota gwĩka ũhoro wa manufacturing na niĩ ngĩarie mũno maũndũ ma ũthii wa na mbere ũndũ ũrĩa njĩkagĩrĩra mũno na ũndũ ũrĩa ingĩenda mũno tũroreta bũrũri witũ nĩ ũhoro wa manufacturing tondũ manufacturing nĩ ĩheaga andũ aingĩ opportunity cia gũthiĩ na mbere gũtirĩ bũrũri thĩiniĩ wa thĩ yothe wanathiĩ na mbere ũtekũ engage ũhoro wa manufacturing na value addition indo iria tũrarĩma ũngĩrora mabũrũri marĩa mathiĩte na mbere mũno thĩiniĩ wa thĩ makahota kuma thĩna-inĩ ta ũngĩrora bũrũri ta wa China ũrĩa wahotire within 30 years kũruta andũ makĩria milioni magana mũgwanja kuma poverty nginya ũtonga mahotire gwĩka ũguo nĩ ũndũ wa kũ engage in manufacturing gũtirĩ bũrũri ũkũraga nĩ ũhoro wa ũrĩmi ũyũ tũrĩmaga wa mbembe na mboco na wa indo cia kũrĩa gũtirĩ bũrũri ũngĩkũra na njĩra ĩyo na nĩgetha bũrũri ũthiĩ na mbere no nginya tũingĩre ũhoro wa manufacturing I mean na tũthondeke infrastructure itũ na ndarĩ ũguo tondũ niĩ background yakwa na kana professionally ama public policy professional thomeire kũrĩa Strathmore Business School ngathoma masters ya public policy management na nĩ njũĩ ũhoro wa ũrĩa tũngĩtwara bũrũri witũ na mbere na njĩra njega nĩ tũhote kũmeet nyamũ iria indo iria twĩtaga preconditions for takeoff na nĩ mwena-inĩ ũcio wa barabara budget nĩ tũrorete wega mũno ya barabara na nĩ ũĩ hau kabere-inĩ he hĩndĩ kũrarĩ na ũhoro wa barabara citũ gũkorwo itegũthiĩ na mbere nĩ ũndũ wa pending bills na nĩ twahotire gũikara thĩ na thirikari executive minister hau na tũkĩhota kũaddress issue ya pending bills iria ciatũmĩte barabara citũ nyingĩ contractor maume wĩra-inĩ no ũmũthĩ ndigũcigweta nĩ ũndũ wa time barabara citũ ciothe but contractor nĩ macokete wĩra ona icio ũragweta ciao karao tũtirĩ bara ciambĩrĩirio hĩndĩ